ಜ್ಞಾನ ಬೇಗುದಯ ಹಾಯ್ಚಾವಣ ಯಾವನ ಕಂತೆ ಕಾಯ ಸುಮಾರ ಆತ್ತೂರಿ ಮಾ ತುಮರೇ ಧರ್ಮ.

ಡಾಲದ ಜಯಾಗಿ ಮಾವು ಬೇಕತ ಇಜ್ಜತ ಮಾಟಿ ಅಮರ ಮೇಲೆ ನಾಯ್ ಧನುವಾ ದಾಂಡು ಕಿ ಬರ ನೀ ದೇಖಾ ಕಹಾ ಕರ ಪಾವ ಬಡಾ ಓ ಹೈ ದಾಂಡು